0: ಹೃದಯ ತೊರಗಲು ವಿವರ ಕರಣ ಆಧ್ಯಾತ್ಮಿಕ ಹಂತ
1: ಎಫ್ಎಂ 95.1 ಗಾಳು ಬಿಸಿಕೇಟ ಸಹ ಅಂತರ್ಜಾಲ ಸುದಿಲ ರೇಡಿಯೋ .lk ಅರ್ಹ ಮುಳ್ಳುಲೋವಟ್ಟಣ್ಣ.